0: ಕಾಟ ಜೋತಿ ಇರಿತ ರಾತ್ರಿ ಹತ್ತಟ ಹಿಮಾಲಿಕ್ ಜ್ಯೋತಿ ರಾತ್ರಿಯ ಹಸನ್ ಸಮೀರ್ ಅಧ್ಯಕ್ಷನ್ಯಾಕ
1: ಮಠ ಇದ್ದೇನೆ ಪೂಜನ ಮಾಗಿಗೇನ
2: ಮಠತ್ತೇನು ಏ ಮಂದನ್ನ ದೇಯನಿಮಿ ಮುನಾದ ಸಿದ್ಧವೇನಿ ಕೇಳ
1: ಬೇಕುಳ್ಳ ಹೆಸರುನ ಇದೆಯನ್ನ ಮಠಕೇವನ್ನ ಮಾಗಿ ಕೆಮರ್ದಿಲ್ಲ ನಯ ಹೋಗಿ
2: ಒಬ್ಬ ಕಥಾ ಕರನ್ ಎಬ್ಬಾ ಸಂದೇಶ ಮಾ ಗ್ಯಾನಿ ಎಕ್ವ ಪೊಡ್ಡ ಮಗೆ ಪೆತ್ತಲು ತಿತನ್ನ
3: ಅಯ್ಯೋ ನಿಧಿ ಒಳ್ಳುವ ಫನ್ನೆಪ್ಪಾ ಇದು ಮಾತ್ ಪಿರಿಮಿ ಬಾಯಕ ತಿತನ್ನು
2: ಮಮ್ಮೆ ಹೆಮದೇಮ ಕರೆ ಒಯಾ ನಿಸಾ
0: ಸತಿಯೇ ದಿನ ಫಲ ರಾತ್ರಿ ಅಟಟ ITN ಬಲನ್ನ
4: FM 93.5 FM 93.7 Lakhanda Radio ITN Lakhanda Golden Voice

0: ಕಲಾತ್ಮಕ ವಿಯಮನ
1: ಸಂತತಿಯ ತಹರ ಸಾಹಿತ್ಯ ಲೋಕಯೇ ಪಹನ್ ವಟಕ್ವೋ ಧರ್ಮಸರೆ ಗಮಕೆ ವಿಸಿ ದೇವನ ಗುಣಾನುಸ್ಮರಣೆಯ ವೆನುವೆನ್ ಜ್ಯೇಷ್ಠ ಪೋತ್ಪತ್ ಕಲಾವೇದಿ ರಂಗನ ಶಿಲ್ಪಿ ಅನುರ ಭಂಡಾರ ರಾಜಗುರು ಸಮಕ
0: ಸಂದಿಯ ತಹಾರ
2: ಧರ್ಮಸರಿ ಗಮಗೆ ಮಹತಾ ಗನ ಕಥಾ ಕರಾತಿ ಅಮೆ ಎತುಮಾ ಬಹೋದನ ಕುಟ ತಮನ್ಗೆ ಅತ ನಿರ್ಲೋಭೀವ ಕ್ಷೇತ್ರೇಟ ಅವತೀರ್ಣ ವೆನ್ನ ಲಪಾದೊನ್ನ ವಕೇಮ ಇತಮ ಬಹುಮ ಅಕಂಪಿತ ಮಿನಿಸೆಕ್ ವಿದಿಹೆಟ ಸಮಹರ ವೆಲಾವಲ್ ವಲದಿ ಜೀವಿತೆಯ ದೆಸ ಬಹುಮ ಉಪೇಕ್ಷಾವೆನ್ ಬಲುವ ಹೆಟಿ ಗ್ಯಾನ ಇತಮಗೆ ಸಮೀಪತಮ ಲಗಿನ್ಮ ಹಿಟಿಯ ಗೋಲೇಕ ವಿದಿಹೆಟ ಒಬಟ ಬಹು ಅದ್ದಕೀಮ್ ತಿಬೆಡವ ಕೇಲ ಕೇವ್ವ
3: ಮೊನಿಕಾ ಮೇವ ಕಿಯಾನ್ ದೋನ ಮೇವ ಅಪಿ ಹಿತ್ತಲ ದಿಯನ್ ಹಿತಿಯೋತ್ ಅಪಿತ ಬಹುಮ ಅಪಿ ಹಿತ್ ಅಯ್ಯ ಪರ ಮೇ ನೋಕೀ ವೇ ಗೆಲ ಇತನ ತಮ್ಮ ಧರ್ಮಸಿರಿ ಗಮಗೆ ಮಹಾತ್ಮ್ಯ ಸಹ ಪ್ರೇಮಸಿರಿ ಕೆಮದಾಸ್ ಮಹಾತ್ಮ್ಯಗೆ ಸುಸಂಯೋಗೇನ್ ಲಂಕಾವೆ ಚಿತ್ರಪಟ ಶ್ರೇಷ್ಠಯಟ ಅನರ್ಘ ಗೀತ ರಸಕ್ ಬಿಹಿವುಣ ಏ ಬಿಹಿವೆಚ್ಚ ಕಾಲೇ ಕೇಮದಾಸ್ ಮಾಸ್ಟರ್ ಫಿಲ್ಮ್ ಆಕ್ ಲಗುಣತ್ ಏಕೆ ಚಿತ್ರಪಟಿ ಗೀತ ರಚನಾ ಕರ್ಣ ಧರ್ಮಸಿರಿ ಗಮಗೆ ಇದನ್ನು ಸುಸಂಯೋಗ ತಿಬ್ಬ ಏಕೆ ಅನರ್ಘ ಗೀತ ಬಿಹಿವುಣ ಹಿಮ ಕಾಲ ಅಕ್ಕಿಯನ್ನುಕೊಟ್ಟ ತವತ್ ಎತ್ತರ ಗೀತ ರಚಕೆಯ ಕೊಟ್ಟ ಮೀ ಅವಕಾಶ ತೀರಿಸಿಯನ್ನಟ್ಟ ಹೂ ವೆರದರು ಇದನ್ನ ನಮೂತ್ ಮೇಕ ಹಮೂನೇನ ಮುಕೊಂಡ ಮೇಜನ್ನಗೆ ಮಿತ್ರುಕಮ ಸಹ ಮೇಜನ್ನಗೆ ಸುಸಂಯೋಗೆ ಹರಿ ಪ್ರಬಲ ಇತಿ ಏಮ ವೆಚ್ಚ ವಲಾವಕ ಮೇ ಮಾಧ್ಯಕಿನ್ ಕಿಯಂತ ಬೆರಿ ಆಕಾರೇ ತಾಮ ದುರ್ಜನ ಆಕಾರೇ ನಿಂದಿತ ಆಕಾರೇ ಕ್ರಿಯಾವಲಿಯ ಇಕಟ ಕಿಯನ್ ಪ್ಲಾನ್ ಕರ್ನಾ ಕಿಲ ಪ್ಲಾನ್ ಕರ್ಲ ಇತಿ ಏ ಪ್ಲಾನ್ ಹರಿ ಗಿಹಿಲ್ಲ ಧರ್ಮಸಿರಿ ಗಮಗೆ ಸಹ ಕೇಮದಾಸ ನತ್ರ ಜಟಿ ಮಿತ್ರತ್ವೇತ ಅಕುಲ್ ಹೆಲುವ ಬೋಂಬ್ ಹೆಲುವ ಇಂಪಸ್ಸೆ ಏ ಕರ್ಪು ವೆಡೆನ್ ಊಟ ಶ್ರೇಷ್ಠ ಎನ್ನ ಪಾರ ಕೆಪುನಟ ಲಂಕಾವೇ ಸಿನಿಮಾವಟ ಸಹ ಸಿನಿಮಾ ಗೀತ ಶೇಷ್ರೇಟ ಅತಿ ವಿಶಾಲ ಪಾಲ್ವಕ್ಸಿದ್ದು ನಮ್ಗೆ ಧರ್ಮಸಿರಿ ಗಮಗೆ ಕೇಮದಾಸ ಸುಸಂಗವೇಗೆ ತಿಬ್ಬನಂಕ ದಿಗಟಮ ಮೊದ ಗೀತ ತ್ಯಕ್ತಾವ ಬಿಹಿವೆಂಡ ತಿಬ್ಬ ನಮುತ್ ಮೋನಿಕಾ ದ್ಯಂ ಎತುಮಾಗೆ ಯಶೇಸುರು ಚಿತ್ರಪಟಿಯಟ ಸಂಗೀತ ಅಧ್ಯಕ್ಷನೇಟ ಧರ್ಮಸಿರಿ ಗಮಗೆ ಮಹಾತ್ಮ್ಯ ತೋರಗತ್ತೆ ತಮಾಗೆ ಸುಮಿತ್ರ ಪ್ರೇಮಿಸಿರಿ ಕೇಮದಾಸ್ ಅಬೆ ಏವನ ವಿಟ ಕೇಮದಾಸ ಅಂತ ಅವಬೋಧ ವೇಲಾ ತಿಬ್ಬ ಮೇ ಕರಪು ಅಶೀಲಾಚಾರ ಕ್ರಿಯಾವಟ ಧರ್ಮಸಿರಿ ಗಮಗೆ ಮಹತ್ಯ ಸಂಬಂಧ ನತಿ ಬವ ಮುಕದ ಎತುಮಾಗೆ ಜೀವನ ಮೇ ರಟಾವ ಅನ್ನುವ ಇವನಿ ನೀಚ ವೆಡಕ್ ಗಮಗೆ ಮಹತ್ಯ ಕರನ್ನೇ ಕೇಳ ಮೇಕೆ ಕಥಾವೆ ಸತ್ಯ ಕೇಮದಾಸ ಅಂತ ದನಿಲ ತಿಬ್ಬ ಏನಿಸ ಗಮಗೆ ಮಹತ್ಯ ಪಹಸು ಗುಣ ಯಲಿತ್ ಕೇಮದಾಸ ಗಾವಟ ಗಿಹಿಲ್ಲ ರಾಜಗಿರಿ ಯೂನಿವರ್ಸಿಟಿ ಗಿಹಿಲ್ಲ ಅರೇವ್ ಕರನ್ನ ಮಗೆ ಚಿತ್ರಪಟಿ ಸಂಗೀತ ತಪ್ಪಿಲ್ಲ ಏಕೆ ವಿಪುಲ ಫಲ ಲಭುನ ಅಮ್ಮ ಅವ್ರನ್ನೇ ಗೀತೆ ಮುನ ಮಮ್ಮ ಈ ಪಟಿಗತ್ತೆ ಕರ್ನ ವೇಳಾವಿತ್ತಿಯ ಸಂಗೀತ ಮೇವರಾಚಿತ ಸಿಲೋನ್ ಸ್ಟುಡಿಯೋಗೆ ಇತಿಂಗ್ ಒಯ್ ದೆನ್ನಮ ಅಮ್ಮ ಠಾರಿ ಆದರೆ ಕೇಮದಾಸ್ ಮಹಾತ್ಮ್ಯ ತಮ್ಮ ಮಾವಟ ತಾಮ ಮೇ ದಾರಕ ಪ್ರೇಮೇಂಟ್ ಕಟ್ಟಿಟ್ಟುಕನೆ ಇವಾಗೇಮ್ ಧರ್ಮಸಿರಿ ಗಮಗೆ ಮಹತ್ಯ ಕನೆ ತಿಂಗ್ ಮಾವಟ ಪಿಯಾಟ ಅತಿಶಯ ಸತ್ಕಾರ ಕನೆ ಹೆಮ ದಾ ಮುರಿಯಟ ಕೊಲಕಂದ ಕೋಪ್ಪೆ ಗಿಲ್ಲ ದೀಲ ವೀದು ಮುದೀಲ ಏ ಬಲಲ ಏನ ವೆರಟೇನ ಏವ ಕಥಾ ಕಂಡು ಗೊತ್ ಅಪ್ಪಿಡ ಮೇ ಪ್ಯಾಯ ಮದುವೆನೋ ಏ ಮೇ ದೆನ್ನಗೆಮ ಈ ಮೌಗುಣೇಟ ತಿಬ್ಬ ಆದರೆ ಇಕತ್ವೇಲ ತಮಾಯ ಅಮ್ಮ ಅವ್ರನ್ನ ಗೀತೆ ನಿರ್ಮಾಣ ಇವನಿ ಯಾರ ವ್ಯಸಂತರ ಜಾತಿಗಾರ ಓಸೆ ಕವಿ ಕೀಳ ತಿನ್ನೋ ಆಯ್ಲ ಆಯ್ತು ಅರೆ ರಿದ್ಮೇಟ ಅನ್ನುವ ತಮಾಯ್ ಒಕಟ ಅಮ್ಮ ಅವರುನೇ ಏ ತನು ಏದು ತನು ಯುದಲ ದಿನ್ನಮ್ಮ ದಿನ್ನಾಟ ದಿನ್ನಾಟ ಬದಾಗೆನ ಹರಿಮ ಸತ್ತುತಾಕ್ಪಿಂದ ಮಠ ಮುಂತ ಅದವಾಗಿ ಮತಕ ಸರಸೈ ಇತ್ತ ಗಾರೆ ಮೇಕೆ ಇತಿಂಗ್ ಇತ ಪಸುದಾ ತಮಾಯ್ ನಂದಮಾಲಿನಿ ಪೆಣ್ಣ ಇಕಟ ಹಂದ ಎದುವೆ ಇತಿಂಗ್ ಏ ತಾಕಲ್ ಮುಲಿಂಗ್ ಕಿವ ಅರೆ ಜೋಗಾಮಿನಿ ವಿರಸಕೆ ವಗೆ ಅವ್ರದ್ದು ಗಣನಾವ ಕೇಮದಾಸಿಯನ್ ಗಮಗೆ ಮಹತ್ಯಾಗೆ ಆತ್ವೆಲ್ಲ ಹಿತಿಯ

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೇ ಎದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಚತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನ ವಿಶೇಷೇನ್ಮ ಸಜಾಯನ ಕಿರಿನ್ನಿ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾನ್ಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟೇ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೇಯ ಪುದಗಲಹ ಮೇವನಾಹಿ ವಿಶ್ವಗತ ದಿವ್ಯ ಶಕ್ತಿನ್ ಏಕರಾಶಿ ಕರಮಿನಿ ಜೀವಿತೇತ ಎಲಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದಿನ್ ಸಜ್ಜಾಯನೆ ಕರುಣ್ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿನ್ ವಹ